ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು

ನನಗ ಸೋಜನ ಸದಾ ಅರು ಜೋ ಮಂತ್ರ ಗೋ ಥಮ ಥಮನ್ ದೇವ ಗುರುಗ ಶಬ್ದ ಮನೆಯ ಸಮ್ಮನ ಜೋ ಪಾ ಖಾಂಡಾ ಉಚಾರ ತರ ಪ್ರಾಣಿ ಗುರು ಚರಣ ಲಗತ ನಿಸ್ತರ ಜೋ ಅಂಧಕಾರ ದೀಪಕ ಪ್ರಕಾಶ ಗುರು ದರ್ಶನ ದೇಖ ಮನ ಹೋಯ ವಿಕಾಸ ಜೋ ಮಹೋದಯಾನ ಮೇ ಮಾರ್ಗ ಪಾವೇ ತು ಸಾಧು ಸಂಗ ಮಿಲ ಜೋತ ಪ್ರಕಟಾವ ತಿನ್ ಸಂತನ ಕೀ ಬಾಂಚೋ ತೂರ ನಾನಕ ಕೀ ಹರ ಲೋಚಾಪೂರ್ ಮನಮೂರ ಕಾಯ ಬಿರ ಲಾಯ ಪ್ರಭು ಲಿಖೇ ಗಾ ಲಿಖಿಯಾ ಭಯ ದೂಖ ಸುಖ ಪ್ರಭ ದೇವನ ಹಾರ ಬರ ತ್ಯಾಗ ತು ತಸೇ ಚಿತಾರ ಜೋಗಶ ಕರೇ ಸೋಯಿ ಸುಖಮಾನ ಭುಲ್ಲಾ ಕಾಹೇ ಫಿರೇ ಅಜಾನ ಕೌನ ಬಸ್ತಾಯಿ ತೇರಾ ಸಂಗ ಲಪಟ ರಹೇ ರಸ ಲೋ ಬೀ ಪತಂಗ ರಾಮ ನಾಮ ಜಬ ಹೃದಯ ಮಾಹೇ ನಾನಕ ಪದ ಸೇತಿ ಕರ ಜಾಹೇ

0: ಕಲ್ಪ ಸ್ವರ್ಣ ರಸೋರ ನೇತ ನೇತ ಬಂತರನ್ ಕೇತ ಭುಜಾಂಗ ಪ್ರಯ ಶಾಂತ ನಮಸ್ತಂಗ ಕಾಲೇ ನಮಸ್ತಂಗ ಕೃಪಾಲೇ
1: ನಮಸ್ತಂಗ ರೂಪೇ ನಮಸ್ತಂಗ ರೂಪೇ
0: ನಮಸ್ತಂಗ ಪೇಖೆ ನಮಸ್ತಂಗ ಲೇಖೆ
1: ನಮಸ್ತಂಗ ಖಾಯ ನಮಸ್ತಂಗ ಜಾಯ
0: ನಮಸ್ತಂಗ ಗಂಜೆ ನಮಸ್ತಂಗ ಪಂಜೆ
1: ನಮಸ್ತಂಗ ನಾಮೇ ನಮಸ್ತಂಗ ತಾಮೇ
0: ನಮಸ್ತಂಗ ಕರ್ಮ ನಮಸ್ತಂಗ ತರ್ಮ
1: ನಮಸ್ತಂಗ ನಾಮ ನಮಸ್ತಂಗ ತಾಮ
0: ನಮಸ್ತಂಗ ಜೀತೆ ನಮಸ್ತಂಗ ಪೀತೆ
1: ನಮಸ್ತಂಗ ಬಾಯ ನಮಸ್ತಂಗ ದಾಯ
0: ನಮಸ್ತಂಗ ನೀಲೆ ನಮಸ್ತಂಗ ನಾದೆ
1: ನಮಸ್ತಂಗ
0: ನಮಸ್ತಂಗ ಗಂಜೆ ನಮಸ್ತಂಗ ಪಂಜೆ
1: ನಮಸ್ತಂಗ ಗಾಡೆ ನಮಸ್ತಂಗ ಬಾರೆ
0: ನಮಸ್ತಂಗ ಸೋಯಕೆ ನಮಸ್ತಂಗ ನೇಕೆ
1: ನಮಸ್ತಂಗ ಪೂತೆ ನಮಸ್ತಂಗ ಜೂಪೆ
0: ನಮಸ್ತಂಗ ನಿರ್ಕರ್ಮೆ ನಮಸ್ತಂಗ ನಿರ್ಪರ್ಮೆ
1: ನಮಸ್ತಂಗ ನಿರ್ದೇಶೆ ನಮಸ್ತಂಗ ನಿರ್ಪೇಶೆ
0: ನಮಸ್ತಂಗ ನಿರ್ನಾಮೆ ನಮಸ್ತಂಗ ನಿರ್ಕಾಮೆ
1: ನಮಸ್ತಂಗ ನಿರ್ದೇಶೆ ನಮಸ್ತಂಗ ನಿರ್ಕಾತೆ
0: ನಮಸ್ತಂಗ ನಿರ್ತೂತೆ ನಮಸ್ತಂಗ ಪೂತೆ
1: ನಮಸ್ತಂಗ ಲೋಕೆ ನಮಸ್ತಂಗ ಸೋಕೆ
0: ನಮಸ್ತಂಗ ನಿರ್ಥಾಪೆ ನಮಸ್ತಂಗ ಥಾಪೆ
1: ನಮಸ್ತಂಗ ಗ್ರಹಣೆ ನಮಸ್ತಂಗ ನಿದಾನೆ
0: ನಮಸ್ತಂಗ ಗಾಯ ನಮಸ್ತಂಗ ಬಾಯ
1: ನಮಸ್ತಂಗ ಸರ್ಗೆ
0: ನಮಸ್ತಂಗ ಪರ್ಭೋಗೆ ನಮಸ್ತಂಗ ಸುಜೋಗೆ
1: ನಮಸ್ತಂಗ ಪಂಗೆ
0: ನಮಸ್ತಂಗ ಗಮ್ಮೆ ನಮಸ್ತಸ್ತರಮ್ಮೆ
1: ನಮಸ್ತಂಗ ಜಲಾಶ್ರಯ ನಮಸ್ತಂಗ ನಿರಾಶ್ರಯ
0: ನಮಸ್ತಂಗ ಜಾತೆ ನಮಸ್ತಂಗ ಪಾತೆ
1: ನಮಸ್ತಂಗ ಮಂಜುಬೆ ನಮಸ್ತಂಗ ಅಜಲೆ
0: ಅದೇಶಂಗ ದೇಶೆ ನಮಸ್ತಂಗ ಪೇಸೆ
1: ನಮಸ್ತಂಗ
0: ನಮರ್ ಸಬ್ ಕಾಲೆ ನಮರ್ ಸಬ್ ದಯಾಲೆ
1: ರೂಪೆ ನಮಸ್ತರ ರೂಪೆ
0: ನಮರ್ ಸಬ್ ಖಾಪೆ ನಮರ್ ಸಬ್ ಥಾಪೆ
1: ನಮಸ್ತರ ಕಾಲೆ ನಮಸ್ತರ ಪಾಲೆ
0: ನಮಸ್ತಸ್ ದೇವೆ ನಮಸ್ತಂಗ ಪೇವೆ ನಮರ್ ಸಬ್ ಗೋಣೆ ನಮರ್ ಸಬ್ ಪೋಣೆ ನಮೋ ಕಾಲ್ ಕಾಲೆ ನಮಸ್ತಸ್ ದಯಾಲೆ ನಮಸ್ತಂಗ ಜರಾರ ನಮಸ್ತಂಗ ಕರ್ತಾರಂಗ
1: ನಮೋ ಸರ್ವ ತಂದೆ ನಮೋ ಸ್ತವ ಮಂದೆ
0: ನಮಸ್ತಂಗ ನಿರ್ಸಾಕೆ ನಮಸ್ತಂಗ ನಿರ್ಬಾಕೆ
1: ನಮಸ್ತಂಗ ರಹೀಮೆ ನಮಸ್ತಂಗ ಕರೀಮೆ
0: ನಮಸ್ತಂಗ ಅನಂತೆ ನಮಸ್ತಂಗ ಮಹಂತೆ
2: ನಮಸ್ತಂಗ
0: ನಮಸ್ತಂಗ ಸುಹಾಗೆ ನಮೋ ಸಬ್ ಸೋಖ ನಮೋ ಸಬ್ ಪೋಖ
1: ನಮೋ ಸಬ್ ಕರ್ತಾರ

0: ಪುನೀತ ಮೂರ್ತ ಪೂರ್ಣ ಪುಕ್ಕಪಾರ
1: ಸರ್ವಸ್ಯ ಪಂಚನಹಾರ
0: ಕಾಲಹೀನ ಕಲಾ ಸಂಜೋತ ಕಾಲ ಪುರ್ಖ ದೇಶ ಅಂಗರಾಗ್ನ ರಂಗ ಜಾಕೆ ಜಾತ ಪಾತ ನಾಮ
1: ಮುಕ್ತದಾಯಕ ಕಾಮ
0: ಆಪ ರೂಕ ಮೀಕ ಅನುಸ್ತತ ಏಕ ಪುರ್ಖ ದೂತ
1: ಸರ್ಪಂಚನ ಆದರೂಪ
0: ಅಂಗಹೀನ ಪಂಗ